ಕಣಿಯು ಮಜ್ಜನ ತಾಳುವಲ್ಲಿ ಕಣಿಮನ್ನು ಮೂಡುವೆ ನವಲಿಂಗ ಸಂಧೆಗೆ ಅರಿಗೆ ದೇವ ಮಧುಚಂದ್ರ